ಕಂಗಲೋಚನಮ್ಮ ದಾದಿ ದೋಷ ಮೋಚನ ಕಲಂಬ ರಾಹು ವಿಕ್ರಮಂ ಪ್ರಭೋ ಪ್ರಮೇಯ ವೈಭವಂ ನಿಷಂಗ ಚಾಪ ಸಾಯಕಂ ಹರಂ ತ್ರಿಲೋಕ ನಾಯಕಂ ದಿನೇಶ ವಂಶ ಮಂಡನಂ ಮಹೇಶ ಚಾಪ ಖಂಡನ ಸುನೇಂದ್ರ ಸಂತರಂಜನಂ ಸುರಾರಿ ಬೃಂದ ಭಂಗನಂ ಮನೋಜ ವೈರಿ ವಂದಿತಂ ಅಜಾದಿ ದೇವ ಸೇವಿತಂ ವಿಶೋಧ ಬೋಧ ವಿಗ್ರಹಂ ಸಮಸ್ತ ದೋಷಣಾಪಹಂ ನಮಾಮಿ ಇಂದಿರಾಪತಿಂ ಸುಖಾಕರಂ ಸತಾಂಗತಿಂ ಅದೇ ಶಕ್ತಿ ಸಾನುಜಂ ಶತಿಪತೆ ಪ್ರಿಯಾನುಜಂ ವರಂಗ್ರಿ ಮೂಲಯೇ ನರ ಭಜಂತಿ ಹೇ ನಮಸ್ಕಾರ ಪತಂತಿ ನೋ ಭವರ್ಣವೇ ವಿತರ್ಕ ವೀತಿ ಸಂಕುಲೆ ವಿವಿಕ್ತವಾಸಿ ನಸ್ತಡಾ ಭಜಂತಿ ಮುಕ್ತಯೇ ಮುರ ನಿರಸ್ಯ ಇಂದ್ರಿಯಾದಿಕಂ ಪ್ರಯಾಂತಿ ತೇ ಗತಿಂ ತ್ವಗಂ ತಮೇಕಮದ್ಭುತಂ ಪ್ರಭುಂ ನಿರೇಹಮೀಶ್ವರಂ ವಿಭುಂ ಜಗದ್ಗುರುಂ ಚ ಶಾಶ್ವತಂ ತುರೀಯಮೇವ ಕೇವಲಂ ಭಜಾಮಿ ಭಾವವಲ್ಲಭಂ ಕುಯೋಗಿನಾಂ ಸು ದುರ್ಲಭಂ ಸ್ವಭಕ್ತ ಕಲ್ಪಪಾದಪಂ ಸಮಂ ಸು ಸೇವ್ಯ ಮನ್ಮಹಂ ಅನೂಪ ರೂಪ ಪತಿಂ ನತೋಹಮುರ್ವಿದಾ ಪತಿಂ ಸಸೇದ ಮೇ ನಮಾಮಿ ತೇ ಪದಾಭ್ಯ ಭಕ್ತಿ ಹಂತಿ ಯತ್ಪವಂ ಇದಂ ನರಾದರೇಣ ತೇ ಪದಂ ಸಂಶಯಂ ತ್ವದೀಯ ಭಕ್ತಿ ಸಂಯುತಃ ಓಂ ರಾಜಾಧಿರಾಜಾಯ ಸಸಯ್ಯ ಸಾಯಿನೇ ನಮೋ ವಯಂ ವೈಷ್ಣವ

ಸ್ವರ್ಗನಂ ಭವ ಬೀಜಾನಾಮರ್ಗನಂ ಸುಖದಂಪದಾಂ ಸರ್ಗನಯ್ಯಮದೂತಾನಾಂ ರಾಮ ರಾಮೇತಿ ಗರ್ಜನಂ ಶ್ರೀ ಸೀತಾರಾಂ ನಾಂ ಮಹಾರಾಜ ಕೀ ಸಂತ ಬಳೆ ಪರಮಾರಥಿ ಭೇಷ ಭರೆ ಯಮದೂತ್ ರಾಮ ನಾಮ ಕೀ ಗರ್ಜನಾ ಭಾಗಜಾಯಮದೂತ್ ಶ್ರೀ ಸೀತಾರಾಂ ನಾಂ ಮಹಾರಾಜ ಕೀ ಶ್ರೀರಾಮ ಲಲಾ ಭಗವಾನ್ ಕೇ ಶ್ರೀ ಹನುಮಾನ್ ಜೀ ಮಹಾರಾಜ ಕೇ